0: ಇಂಡಿಯಾ ಟಾಪ್ ಸ್ಟೋರಿ.
1: ಕುಡು ಸಲಿಂದುಗೆ ಮೊದಲಾಯ ಕೆಮಿ ಅತರಂಗುವಠ ಮಹಾಪರಿಮಾಣ ಮದ್ರವ್ಯ ಜಾವಾರಾಮ್ ಕರು ಕುವನ ಸಲಿಂದು ಮಾಲ್ಷಿತ ಗುಣರತ್ನ ಹೇಮತ್ ಪಾನುದುರ ಕುಡು ಸಲಿಂದು ನೆಮತ್ತಾಗಿ ಮೊದಲ ಅಯಕೆಮಿ ಲೆಸ ಕಟ್ಟುತ್ತು ಕಲ ಪುದ್ಗಲೆಯ ಅತರಂಗುವಠ ಗೆಡತಿ ಬೆನವ ಒಹುಸಿಯ ಬಿರಿಂದ ಸಮಗ ಹೆರೋಯಿನ್ ಮದ್ರವ್ಯ ಬೆದಾಹರಿಮಿನ್ ಸಿಟೇದಿ ಗಲ್ಕಿಸ ಪೊಲೀಸಿ ಬಿಸಿನ್ ಅತರಂಗುವಟ ಗೆನತ್ತಿ ರತ್ನಲಾನ ಗುವಂತೊಟು ಪುಲ ಹಂದಿಯ ಪ್ರದೇಶದಿ ಸಕಕಾರ ಯುವಲ ಸತುವ ತಿಬಿ ರುಪೆ ಲಕ್ಷ ಹೆಟ ತುನಕ ಮುದಲಕ್ ಸಹ ಹೆರೋಯಿನ್ ಮದ್ರವ್ಯ ಮಿಲಿಗ್ರಾಮ್ ಪಹಲೊಸ್ ದಹಸ್ ಪನಸ್ ಬಹಾಕ್ತ ಪೊಲೀಸ್ ಬಹಾರೇಟ ಗನುಳೆಬುವ ಮೌಲಿಕ ಪ್ರಶ್ನೆ ಕಿರಿಂಬಲದಿ ಅನಾವರಣ ವಿಯತ್ತೆ ಸಕಕಾರ ಯುವಲ ಕುಡು ಸಲಿಂದುಗೆ ಮದ್ರವ್ಯ ವಿದಾಹರಿಮಿನ್ ಮುದಲೆಕ್ಕತು ಕರಿನ ಬವೈ ಎಸದಹ ಮಾಸಿಕವ ಒಂಟ ರುಪೆ ಲೆಕ್ ಲಕ್ಷ ಪನಸ್ ದಹಸಕ ವೆಟು ಪಕ್ಕಿಮಿವನ ಬವದ ಅನಾವರಣ ವುಣ ಮೇ ಅತರ ಬತ್ತಲ ಪ್ರದೇಶೀಯ ಪುದ್ಗಲೆ ಕುಟಾಯತ್ ಮದ್ರವ್ಯ ಜಾವಾರಮಿನ್ ಉಪಯೋಗತ್ ರುಪೆ ಲಕ್ಷ ನವಸ್ಯಕಟ ಅಧಿಕ ವಟಿನಾಕಮುಕಿನ ಯುದ್ಧೆ ಫಲ ಕ್ರಿಯಾ ವಿರಹಿತ ಕರೆತಿ ಬೆನಪ ಈ ನೀತಿ ವಿರೋಧಿ ವತ್ಕಂ ವಿಮರ್ಶನೆ ಕೊಟ್ಟಾಸ್ಯ ಸಿದುಕಲ ವಿಮರ್ಶನೆ ಕಿನ್ ಪಸುವೈ ಸಕಕರ್ಟಾಯತ್ ಹುಣಪಿಟಿ ಪ್ರದೇಶ ಲಕ್ಷ ಹಾರಸ್ಯಾಕ್ ಪಮನ ವಟಿನ ಇಡಮಕ್ ಸಹ ನಿವಸಾಕ್ ಹುಣಪಿಟಿ ಪ್ರದೇಶ ಪೀಟಿ ಲಕ್ಷ ತುಂಸಿಯಾಕ್ ವಟಿನ ನಿವಸಾಕ್ ತವತ್ ಇಡಂ ದೆಕಾಕ್ ಸಹ ರುಪೆ ಲಕ್ಷ ಅಸುವಾಕ್ ಪಮನ ವಟಿನ ಮೋಟರ್ ಅತ್ಯಾಕ್ ತಹನಂ ಕಲ ದೇಪಲಾತ್ರಟಾಯತ್ ದಿನದ ಹತರಕ ಕಾಲಕ್ ಸದ ಬಲಪವೆತ್ತನ ಪರಿದಿ ಮಿಮ ದೇಪಲ ಅತ್ಯಟ ಹುಣಲೆಬ ಮ್ಯಾತರ ತನಮಾಲ್ವಿಲ ಪ್ರದೇಶೀಯ ಪುದ್ಗಲೆ ಗುಟಾಯತ್ ನೀತಿ ವಿರೋಧಿ ಅರಣ್ಯ ಉಪಯಾಗತ್ ಮುದ್ರಿನ ಲಬಾಗ ಚಿಪ್ರತ್ಯಾಕ್ತ ಕ್ರಿಯಾ ವಿರಹಿತ ಕರಾತಿ ಬವಾಯಿ ಪೊಲೀಸಿಯ ಪವಸುವಿ ಎಮ ಚಿಪ್ರತೆಯ ವಟಿನಾಕಮ ರುಪೆ ಲಕ್ಷ ತುನ್ಸಿಯ ಪನ್ಹಾಕ್
0: ಅನುಗ್ರಹಯ
2: ಸನಸಲ ನೆಟೌಲಿ ಸೇಮ ಮೋಹತ.